ತನ ಪೇಟ್ಯಾ ಗೌರ್ ಗೋವಿಂದ ನಾನಕ ಸಜ್ಜೆ ಮೇಲ್ ರಹೇ ಹರ ಪಾಯ ಪರಮಾನಂದ ಸತ್ ಗುರ್ ಸೇವನೆ ಆಪಣಾ ಗುರ್ ಶಬ್ದಿ ವಿಚಾರ ಸತ್ ಗುರ್ ಕಾಪಣಾ ಮನ ಲನ್ ಹರ ನಾಮ ರಖೇ ಉರ್ಧಾರ ಎಥೇ ಉಥೇ ಮನ್ಯನ ಹರ ನಾಮ ಲಗೇ ವಾಪಾರ ಗುರ್ಮುಖ ಶಬ್ದ ಸಂಜಾಪದೇ ತಿತ್ ಸಚ್ಚೇ ದರ್ಬಾರ ಸಚ್ಚ ಸೌದಾ ಖರ್ಚ ಸಚ್ಚ ಅಂತರ ಪರಮ ಪ್ಯಾರ ಜಮಕಾಲ ನೇಡ ನಾ ಆವೈ ಆಪ ಬಕ್ಸೇ ಕರ್ತಾರ ನಾನಕ ನಾಮ ರತೇ ಸೇ ತನವಂತ ಹೈನ ನಿರ್ಧನ ಹೋರ ಸಂಸಾರ ಜಾನಕೀ ಟೇಕ ಹರ ನಾಮ ಹರ್ವನ ನಾವೇ ಠವರ ನ ಠಾವ ಗುರ್ಮತಿ ನಾವ ಮಾನವ ಸಹಜೆ ಸಹಜ ಸಮಾವ ವಡಭಾಗಿ ನಾಮ ದಯಾಯ ಏನ ಸಲಾಗಾ ಪಾವ ಜನ ನಾನಕ ಮಂಗೇ ತೂಡ ತೆನ ಹೋ ಸಾಧ ಕುರ್ಬಾಣೆ ಜಾವ ಲಾಖ ಚೌರಾಸಿ ಮೇದನೀ ತಿಸನಾ ಜಲ್ದೀ ಕರೇ ಪುಕಾರ ಏ ಮೋಹ ಮಾಯಾ ಸಬ ಪಸರ್ಯಾ ನಾಲ್ ಚಲೇ ನ ಅಂತಿವಾರ ಬಿನ ಹರ ಶಾಂತ ನಯಾ ವೈ ಕಿಸ ಆಗೇ ಕರೀ ಪುಕಾರ ವಡಪಾಗೀ ಸದ್ಗುರ್ ಪಾಯಾ ಬೂಜ್ಯಾ ಬ್ರಹ್ಮ ವಿಚಾರ ತಿಸನಾ ಅಗ್ನ ಸಬ ಬೋಝ ಗಯ ಜನ ನಾನಕ ಹರ ಹೋರ ತಾರ ಅಸಿ ಖತ್ತೇ ಬಹುತ ಕಮಾವದೇ ಅಂತ ನ ಪಾರಾ ಬಾರ ಹರ ಕಿರ್ಪಾ ಕರ್ಕೇ ಬಕ್ಷ ಲೈ ಹೋ ಹೋ ಪಾಪೀ ವಡ ಗುನಹಗಾರ ಹರ ಜೋ ಲೇಖೇ ಮಾರ ನಾಯಾ ವೈ ತೂ ಬಕ್ಷ ಮಲಾವಣ ಹಾರ ಗುರ್ ತುಠೇ ಹರ ಬ್ರಹ್ಮೇ ಲಿಯಾ ಸಬ್ ಕಿಲ್ ವಿಕ ಕಟ ವಿಕಾರ ಜನ ಹರ ಹರ ನಾಮ ತ್ಯಾಯ ಜನ ನಾನಕ ತನ ಜಯಕಾರ ವಿಛಿಡ ವಿಛಿಡ ಜೋ ಮಿಲೇ ಸತ್ಗುರ್ ಕೇ ಪೈ ಪಾಯೇ ಜನ ಮರಣ ನೇ ಚಲ ಪಯೇ ಗುರ್ಮುಖ ನಾಮ ತ್ಯಾಯೇ ಗುರ್ ಸಾಧು ಸಂಗತ ಮಿಲೇ ಹೀರೇ ರತನ ಲಭನ್ನ ನಾನಕ ಲಾಲ ಅಮೋಲ ಕಾ ಗುರ್ಮುಖ ಖೋಜ ಲಹನ್ನ ಮನ್ಮುಖ ನಾಮ ನ ಚೇತ್ಯೋ ತೆಗ ಜೀವನ ತೆಗ ವಾಸ ಜಿಸ್ ದಾ ದಿತ್ತಾ ಖಾಣಾ ಪಹಿನಣಾ ಸೋ ಮನ ನ ವಸ್ಯೋ ಗುಣ ತಾಸ ಏ ಮನ ಶಬ್ದ ನ ಫೇದ್ಯೋ ಕ್ಯೋ ಹೋವೇ ಕರವಾಸ ಮನ್ಮುಖಿಯಾ ದುಹಾಗಣೇ ಆವಣ ಜಾಣ ಮುಯಾಸ ಗುರ್ಮುಖ ನಾಮ ಸುಹಾಗ ಮಸ್ತಕ ಮಣಿ ಲಿಖ್ಯಾಸ ಹರ ಹರ ನಾಮ ಉರ್ಧಾರ್ಯ ಹರ ಹೃದಯ ಕಮಲ ಪ್ರಗಾಸ ಸದ್ಗುರ್ ಸೇವನೆ ಆಪಣಾ ಓ ಸದ್ ಬಲಿಹಾರಿ ತಾಸ ನಾನಕ ತೆನ ಮುಖಿ ಉಜ್ಜಲೇ ಜನ ಅಂತರ ನಾಮ ಪ್ರಗಾಸ ಶಬ್ದ ಮರೇ ಸೋಯಿ ಜನ ಸಿಜೈ ಬಿನ ಶಬ್ದ ಮುಕ್ತ ನ ಹೋಯಿ ಪೇಖ ಕರೇ ಬಹು ಕರ್ಮ ಬಿಗುತ್ತೇ ಪಾಯೇ ದೂಜೇ ಫರ್ಜ ಬಿಗೋಯಿ ನಾನಕ ಬಿನ ಸದ್ಗುರ ನಾಮ ನ ಪಾಯಿಯೇ ಜೇ ಸೋ ಲೋಚೇ ಕೋಯಿ ಹರ ಕಾ ನಾಮ ಅತ ಬಡಿ ಉಚ್ಚಾ ಊಚೀ ಹೂ ಊಚಾ ಹೋಯಿ ಅಪ್ಪಡ ಕೋಯ್ ನಾ ಸಕೈ ಜೇ ಸೋ ಲೋಚೇ ಕೋಯಿ ಮುಖ ಸಂಜ ಮಹಚ್ಛಾ ನಾ ಹೋವೈ ಕರ ಪೇಖ ಪವೇ ಸಬ ಕೋಯಿ ಗೋರ್ಕೀ ಪೌಡಿ ಜಾಯ ಚಡೈ ಕರ್ಮ ಪ್ರಾಪ್ತ ಹೋಯಿ ಅಂತರಾಯ ವಸೈ ಗುರ್ ಶಬ್ದ ವಿಚಾರೇ ಕೋಯ್ ನಾನಕ ಶಬ್ದ ಮರೇ ಮನ ಮಾನಿಯ ಸಾಚ ಸಾಚೀ ಸೋಯ ಮಾಯಾ ಮೋ ದುಃಖ ಸಾಗರ ಹೈ ಬಿಖ ದೂತರ ತರ್ಯಾ ನ ಜಾಯ ಮೇರಾ ಮೇರಾ ಕರ್ದೇ ಪಚ್ಮುಯ ಹೋಮೇ ಕರ್ತ ವಿಹಾಯ ಮನ್ಮುಖಾ ಉರ್ವಾರ ನ ಪಾರ ಹೈ ಅದ ವಿಚ